ಧರೆ ದಣದ ಜನದ ದಿಮಿದ ಕತರೆದ ಧಣದ ಕಥದೆ ಟೆಟ ತಧಿಂತ ತಣಂತ ಗಧಿಂತ ಕಕಂತ ತಣಂತ ದಡಂತ ತಕ ಜಿನತಾಂ ತಧಿಂತ.

0: ತರಿ ತಜ್ಜಣ್ಣ ತಜ್ಜಣ್ಣು ತದ್ದೆಮ್ಮಿ ತಂಗಡದಗ ಧರಿ ಗಡತಕ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿ ಗಡತಕ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿ ಗಡತಕ ತದ್ದೆಂಗೆಣ್ಣ ತೊಂ ತದ್ದೆಂಗೆಣ್ಣ ತೊಂ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿ ಗಡತಕ ತದ್ದೆಂಗೆಣ್ಣ ತೊಂ ತದ್ದೆಂಗೆಣ್ಣ ತೊಂ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿ ಗಡತಕ ತಕಡಗ ತದ್ದೆ ಗಡತಕ ತಕಡಗ ತದ್ದೆ ಗಡತಕ ತಕಡಗ ತದ್ದೆ ಗಡತಕ ತೊಂ ತ.
1: ಆಕಾಶವಾಣಿ ಕೊತ್ತಗುಡಿಂ ಕೇಂದ್ರಂ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕ್ಕೂ ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.